0: Joo, tämä mä tein tevyy, joo, täällä ei näytä tää on rakka.
1: Nukuakaa, prakpa.
2: Tuon kamala on rakpa, mennä, vaja.
1: 1, 2, 3, 4, 5.
3: Ja kangaya.
1: 1, 2, 3, 4, 5.
3: Ano bang ba mani?
1: Tambara lukkar pa mana 2 o'clock na kalki. Tor nga nga ra ota nyana na wit pix nga ra lukkar na. Ya no kalka ra bi da unar chana na dala lak chana na. Bi da ngor ro wi na ma ya te ka. Kadu ya ngor ro bi na uto nga ra nya ro wi na ma. So yo. Ka kambara yo. Pena de ara la cámara.
2: Cómo no era mati.
1: Ni. Atuana ya para ngai de ka kale ngai ya mara kari. Hm. Walo. Tolo pero kale ngai. Hm. Angu ya para ngai karwa ya ka nawi. Nawi ana. Ya komero nawi. Joo, joo. Niin. Nää voi jatkaa. Vielä maksaa kangaa päivänä.
0: Minä pidin
1: vielä ngainaa. Ngainaa saa tarttuna mille. Unia kunnia eränä. Jäitte unia. Vaatmirra. Niin. Vammat jäänä pruunni jammukkule. Kangaa päivänä saa. Vammat jäänä pruunni jammukkule. Koolungle. Kuhlupu saa rakkama. Kangaa päivänä. Tautu. Nää kangaa päivänä. Ei, muktura. Sinä faun, muktura. Bola kau kurang ada faun ngama. Venistä. Mä ootin järjettynä pöydällä shoppilla. Tuolla panemikkoinen vanga. Ngaido. Aina pungalainen panara eriura. Unijana pungu ngattelun shop. Taarana olla. Nakuunijana pungu taarana olla. Katuolla on rekordin kanura. Kadilitsina. Mulla on ollut start. Ningen tengo palan unijan education center. Adult education center. Tengo jala. 1, 2, 3, kadua la na lele, punse na mlintara ora, na bele ka child care center na ngai te nga bla, unni la na prungu wa nga mlintara arame jana na gol mlint.
0: Hmm,
1: pa tangu ni na nga, ona kadua nga yoy, na nga, workshop kadua la bale ni nursery unni na prungu ya ko technical school ya ko. Paling yang pun post primary orang ko, unyel 10 ko, iya 10 ko kalau pun ko na, unyel school, post primary orang la lakanya. Ada orang yang orang ambil wang kalau pun na, angun dia wang ana pun ko kalau ada orang education center ngatil ko.
0: Hmm.
1: Angun dia ingat ngatil yang school ada orang la, ngah 15 na milenya. 16 million yang ada, belanja. Pada yang lima hari jadi aku kum work experience ko literacy jama. Taruk, jual pun taruk kerang hati ni jama. Literacy center yang ada. Muni aku hati ni first pun dia jama yang ada. Yo, golongan apa pun le, tak kerja paman.
0: Agar ajar tim.
1: Golongan apa pun le, finish cak, macam shop li. Rupiah apa jam, mana pun punya. Ako, ano bro?
0: Naalin.
1: Ito na lang, uro na. Una ka lalo niya, ipala na yung market niya. Ipala na. Pala yun na bro lalo. Panikin niya na bro, tawang na takaan na. Pero nga na palm rio. Walak ka di ka. Panikin na di ka na, takul di ka na, everything niya ka. Nga talibay, ano bro, drink ka bro.
0: Abro?
1: Lau ina beli wang kan sama tu.
0: Nih.
1: Boleh ke dekat? Boleh kena juga na, ada kul juga na, everything ya kan?
0: Wah.
2: Mä tulin vaan drinkkaa.
0: Abruh.